0: ಅಸ್ತುತಿ ಗಾರೇನೇ ಮನೆ ಬೈ ಅತಿಗ ಕಾತ್ವರ ಸ್ವರ ಗಾರಿ ತಮನ ಗಾರಿ ತಿನ್ನ ಸಾಸೈ ಬಿದಿಶಿತ ನಯನ್ ಭರ ಜಲಧಾರಿ ಎದುರಿಗೆ ಸವಲಾಯಿ ಬರ್ಪಣಿ ದಿನೆ ಕೋಮಲ್ ಸ್ವರೂಪ್ ಕಿ ಭಾಯಿ ತೆತ್ತಿಮ್ರ ಪನಿ ಬಾಲಾ ಸೂರ್ಯ ಸಾರಿ ಕೋ ಮುಪನ್ನಾ ಚಂದ್ರ ಈ ಸಾರೈ ಬಾಬು ಚತುರ್ಮುಖ ಅತಿ ಕಠೋರ್ ಶ್ರಣಿ ಪರೋ ಧಾರ ಪನಿ ಧಾರಣ ಗರ್ನ ಹುನೆ ಮ ಪರದಾ ಸಾರಣ ಮಂಗಲ್ ದಿನು ಹಸಿ ಭನಿ ಮಜುರ್ ಕಾರಂಗ್ ಜಸ್ತಾ ತ್ಯಸದ ಬಾಲಾ ಚ ಕರಮ ಅದಿ ಕುಲ್ನಿ ನೀಪುರ್ ಮಣಿ ಜಲಿ ಚಕಾ ಪಾವು ಪರಿಮಾ ಪ್ರಭಾಲ ಸಿಮಿಕಾ ಜೈ ಗರಿಕನ ತ ಘುಮ್ನೆ ಗಗನಮಾ ದಯಾ ತಿಮ್ರೋ ಪಾವು ಭನಿಕನ ಮ ಪರಸು ಶರಣಮಾ ಸರ್ವಾಹು ಬಿಚಮಾ ಛ ಪಾತ್ರ ರ ಅಸಲ್ ಘಂಟಾ ರ ಚಗ್ರಾಯಿ ಧನು ಲಂಬಾ ಹಾತ ಬಿಖೆ ಛ ಪಾತ್ ಅಸಿ ಅಸಲ್ ಸೋವಾಯ ಮನ್ ಕೆ ಭನು ಕುಂಡಲ್ ಕಾನ ಬಿಖೆ ಖಜಿಚ್ಛ ಸುನಕ ಹೀರಾಹರು ಲಾಲ್ ಜಡಿ ಶೋಭಾ ಗರ್ನುಹುನೆ ಜಗತ್ ಜನನಿಕೊ ಮತ್ತು ದಯಾಯೋ ಗರಿ
1: ಹೈನ ಏ ಗುಡಿ ಭಾತ ನಿಕೈ ಸ್ವಾದಿಲೋ ಛ ತ ಕುನ್ ಚಾಮಲ್ ಪಕಾಯೌ
2: ಕೇಹಿ ಆರ್ಜು ಚಾಮಲ್ ತ ಭನಿ ಸಸ್ತೋ ರ ಸ್ವಾದಿಲೋ ಪನಿ
3: ಸುನ್ನು ಹೋ ಹರೇಕ್ ಘರ್ ಮಾ ಅಹಿಲೆ ಆರ್ಜು ಚಾಮಲ್ ಕೈ ಚರ್ಚಾ ಛ ಸ್ಥಾನೀಯ ನೇಪಾಲಿ ಕಿಸಾನ್ ಕೋ ಉತ್ಪಾದನ್ ಆರ್ಜು ಚಾಮಲ್ ಜತಿ ಸ್ವಾದಿಲೋ ಛ ತ್ಯತಿ ನೈ ಸಸ್ತೋ ಪನಿ ಛ ತಪಾಯಿಲೈ ಪನಿ ಆರ್ಜು ಚಾಮಲ್ ಚಾಹಿಯೇಕೋ ಛ ಭನಿ ಸಂಪರ್ಕ ಗರ್ನುಹೋಸ್ 97020235649 ದೋಲಖಾ ಜಿಲ್ಲಾಕೋ ಲಾಗಿ ಆಧಿಕಾರಿಕ ವಿಕ್ರೇತಾ ರೋನಿಸ್ ಅಂಡ್ ರೋನಿಸಾ ಎಂಟರ್ಪ್ರೈಸಸ್ ಚರಿಕೋಟ್ ದೋಲಖಾ ಸಂಪರ್ಕ ನಂಬರ್ 98511065646